0: ಕಾರ್ಯಕ್ರಮದ ನಮಸ್ಕಾರ ನಮಸ್ಕಾರ ಸರ್, ಒಂದು ಫೋನ್ ಖುಷಿಯಾಗಿದೆ ನಾಟ್ಯ ಇಲಾಖೆ.
1: ನಮಸ್ಕಾರ,
0: ನಾವು ಸಾಕಿ ಹೋಗಿಲ್ವ ಓರಿಕೆ
1: ಜೊತೆ ಹೇಳಿ
0: ಸಮಿತಿ ಸರ್.